ಭತಾ ನರೋ ನರಶುಂಭತ ಶುಂಭತಾ ನರಃ ನರ ಇತಿ ನರಃ ತಾಗಾ ಯತ್ರೇಷು ಗಾಯತ್ರೇಷು ತಾತಾಗಾ ಯತ್ರೇಷು ಗಾಯತ್ರೇಷು ಗಾಯತ ಗಾಯತ ಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತೇತಿ ಗಾಯತ ತಾ ಮಿತ್ರಸ್ಯ ಮಿತ್ರಸ್ಯ ತಾತಾ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯೇ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಇಂದ್ರಾಗ್ನಿ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಪ್ರಶಸ್ತಯ ಇತಿ ಪ್ರಶಸ್ತಯೇ.

ಓಂ ರಜತ ಶ್ರೀ ಸಭಾ ಮಧ್ಯತಾಂಡವಾಯೈ ನಮಃ. ಓಂ ರಜತ ಶ್ರೀ ಸಭಾ ಮಧ್ಯತಾಂಡವಾಯ ನಮಃ. ಓಂ ಸ್ವರ್ಣಸಭಾ ಶ್ರೀಚಕ್ರತಾಂಡವಾಯೈ ನಮಃ. ಓಂ ಸ್ವರ್ಣಸಭಾ ಶ್ರೀಚಕ್ರತಾಂಡವಾಯ ನಮಃ. ಓಂ ಕಾಮಗರ್ಭಹರ ತಾಂಡವಾಯೈ ನಮಃ. ಓಂ ಕಾಮಗರ್ಭಹರ

ಕಾಲಾಗ್ನಿತಾಂಡವಾಯ ನಮಃ. ಓಂ ಕೃತ್ಯ ಪಂಚಕತಾಂಡವಾಯೈ ನಮಃ. ಓಂ ಕೃತ್ಯ ಪಂಚಕತಾಂಡವಾಯ ನಮಃ. ಓಂ ಪತಂಜಲಿ ಸುಸಂದೃಷ್ಟ ತಾಂಡವಾಯೈ ನಮಃ. ಓಂ ಪತಂಜಲಿ ಸುಸಂದೃಷ್ಟ ತಾಂಡವಾಯ ನಮಃ. ಓಂ ಕಂಕಾಳ ತಾಂಡವಾಯೈ ನಮಃ. ಓಂ ಕಂಕಾಳ

ಮಯಃ ಅಪಾಂಬಯೋಯಸ್ವಯಸ್ಯೇಹವಾಮಿಂದಸಗುಂಸಃ ಅಗ್ನೇಯ ಪ್ರಸೋದಯ ಪ್ರಸಂಚಯಿಷ್ಯಾಮಿ ತತ್ರಯ ಯಂತನ್ಯೇ ರಾಧ್ಯತಾಂ ಅಗ್ನಿಗುಂಭೋಕಾರ ವಿಹಯಗುಂಭಯ ದೇವಾನಿ ಹೇತಿಯ ವಿಹಯಾಹ ಆಯಂತು ದೇವಾ ಸುಮನಸ್ಯಮಾನಾ ವಿಯಂತು ದೇವಾ ಹವಾಮಹೇ ಆಯಂತುಸತ್ವಾಧರ್ಮೇಕಾಲಿವ ಜಿನ್ವಂತಿ ಓಟ್ಲಸ್ಥಾನ್ಯಕೃಭಿಂದ್ರವಾಯೂಂಚದಿಲ್ಲೋ ಧರ್ಮೋ ಜೀರದಾ ಕತ್ತಲಂ ಪುನಃ

ಸುರುವಹಸ್ತಕ್ಸುರೂಪಶ್ಚ ತೇಜಸ್ತೇಜಸ್ಕರೋ ನಿಧಿಃ ಉಷ್ಣೀಷೀ ಚ ಸುವಕ್ತ್ರಶ್ಚ ಉದಗ್ರೋ ವಿನತಸ್ತತಾ ದೀರ್ಘಶ್ಚ ಹರಿಕೇಶಶ್ಚ ಸುತೀರ್ಥ

ಹಾರಿ ಪಾಪಹಾರಿ ಪುನಾತುಮ ಜ್ಯೋಧತ್ತೆ ನಿಜಮಾಯೆಯೈವ ಭುವನಾಕಾರಂ ವಿಕಾರೋಜ್ಜಿತಃ ಯಸ್ಯಾಹು ಕರುಣಾಕಟಾಕ್ಷ ವಿಭವೌ ಸ್ವರ್ಗಾಪವರ್ಗಾಭಿಧೌ ಪ್ರತ್ಯಗ್ಬೋಧ ಸುಖಾದ್ವಯಂ ಹೃದಿ ಸದಾ ಪಶ್ಯಂತಿ ಯಂ ಯೋಗಿನಃ ತಸ್ಮೈ ಶೈಲ ಸುತಾಂಜಿತಾರ್ಧವಪುಷೆ ಶಶ್ವನ್ನಮಸ್ತೇಜಸೆ ಕೃಪಾಲಲಿತ ವೀಕ್ಷಣಂ ಸ್ಮಿತಮನೋಜ್ಞ ವಕ್ತ್ರಾಂಬುಜಂ ಶಶಾಂಕಕಲಯೋಜ್ವಲಂ ಶಮಿತಘೋರತಾಪತ್ರಯಂ ಕರೋತು ಕಿಮಪಿ ಸ್ಫುರತ್ ಪರಮಸೌಖ್ಯ ಸಚ್ಚಿದ್ವಪುಃ ಧರಾಧರ ಸುತಾಭುಜೋದ್ವಲಯಿತಂ ಮಹೋಮಂಗಲಂ ಶ್ರೀಮತ್ ಕ್ಷೀರತರಂಗಿಣೀ ತಟಗತೆ ಪುಣ್ಯೇ ವಿರಿಂಚೇಃ ಪುರೆ ನಿತ್ಯಂ ಸನ್ನಿಹಿತಂ ಕಿಲಾಕಲಯಿತುಂ ಕ್ಷೀರಾಭಿಷೇಕಾದರಂ ಶ್ರೀಗಾರುತ್ಮತವಲ್ಲಿಕಾಸಹಚರಂ ಮಾರ್ಗೇ ಸಹಾಯಂ ನೃಣಾಂ ಶ್ರೀಮತ್ ದೀಕ್ಷಿತ ವಿಪ್ರದೈವತವರಂ ಸಂಚಿಂತಯೇ ಶಂಕರಂ. ಶ್ರೀಮದಪ್ಪಯ್ಯ ದೀಕ್ಷಿತೇಂದ್ರ ರಚಿತಸ್ಯ ಗಂಗಾಧರಾಷ್ಟಕಸ್ಯ ತೃತೀಯ ಶ್ಲೋಕ. ತೃತೀಯೇ ಶ್ಲೋಕೆ ದ್ವಿತೀಯಾ ಕಥಾ. ಶ್ಲೋಕಸ್ಯಾಸ್ಯ ತೃತೀಯೇ ಪಾದೆ ದೈತ್ಯಾನಾಂ ಬಲಪರಾಕ್ರಮವರ್ಧನರೂಪಾಂ ಆರ್ತಿಮಾಪದ್ಯಮಾನಸ್ಯ ಸಕಲದೇವ ಶರಣೀಕೃತಸ್ಯ ಭಗವತೋ ನಾರಾಯಣಸ್ಯ ಚ ಆರ್ತಿಹಂತಾರಂ ತಸ್ಯ ವಿಜಯಪ್ರಾಪ್ತ್ಯರ್ಥಂ ತಸ್ಮೈ ಸುದರ್ಶನಚಕ್ರಂ ದದತಂ ಭಗವಂತಂ ಹರೀಶ್ವರಂ ಸ್ತುವಂತಿ ದೀಕ್ಷಿತೇಂದ್ರಾಃ. ಏವಂ ಭವತಿ ಶ್ಲೋಕಃ. ಮೃತ್ಯುಂ ವಕ್ಷಸಿ ತಾಡಯನ್ ನಿಜಪದ ಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಮಪಾಲಯತ್ ಕರುಣಯ ಲಿಂಗಾದ್ವಿನಿರ್ಗತ್ಯಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಭೀಷ್ಟಂ ರಥಾಂಗಂ ದದೌ ಆರ್ತತ್ರಾಣಪರಾಯಣಃ ಸ ಭಗವಾನ್ ಗಂಗಾಧರೋ ಮೇ ಗತಿಃ ಇತಿ. ಅನ್ವಯಃ ಏವಂ ಭವತಿ. ಯಃ ಲಿಂಗಾತ್ ವಿನಿರ್ಗತ್ಯ ಮೃತ್ಯುಂ ವಕ್ಷಸಿ ತಾಡಯನ್ ನಿಜ ಪದಧ್ಯಾನೈಕ ಭಕ್ತಂ ಮುನಿಂ ಮಾರ್ಕಂಡೇಯಂ ಕರುಣಯ ಅಪಾಲಯತ್ ಯಶ್ಚ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ಶಿವಪುರಾಣಾಂತರ್ಗತಾಯಾಃ ಚತುರ್ಥ್ಯಾಃ ಕೋಟಿರುದ್ರಸಂಹಿತಾಯಾಃ ಚತುಸ್ತ್ರಿಂಶತ್ ಪಂಚತ್ರಿಂಶದಧ್ಯಾಯಾಭ್ಯಾಂ ಪ್ರತಿಪಾದಿತಂ ವಿಷ್ಣುನಾ ಸ್ವನೇತ್ರಮುತ್ಪಾಟ್ಯ ಸಹಸ್ರತಮಾಂಭೋಜತ್ವೇನ ತತ್ಸಮರ್ಪಣೇನ ತತ್ತುಷ್ಟಾನ್ ಮಹೇಶ್ವರಾತ್ ಸುದರ್ಶನಚಕ್ರ ಪ್ರಾಪ್ತಿವೃತ್ತಾಂತಂ ಸಂಗೃಹಂತಿ. ಯಃ ನೇತ್ರಾಂಭೋಜ ಸಮರ್ಪಣೇನ ಹರಯೇ ಅಭೀಷ್ಟಂ ರಥಾಂಗಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ ಇತಿ. ನೇತ್ರಾಂಭೋಜ ಸಮರ್ಪಣೇನ ನೇತ್ರಾಂಭೋಜಸ್ಯ ಪಾಟಿತವಾಮನೇತ್ರಸ್ಯ ಸಮರ್ಪಣೇನ ಹರಯೇ ದೈತ್ಯನಾಶಾರ್ಥಂ ಶರಣಾಗತಾಯ ವಿಷ್ಣವೇ ಅಭೀಷ್ಟಂ ವಾಂಛಿತಂ ರಥಾಂಗಂ ಮನಸ್ತತ್ವಾತ್ಮಕಂ ಸುದರ್ಶನಾಖ್ಯಂ ಚಕ್ರಂ ದದೌ ಸಹ ಆರ್ತತ್ರಾಣಪರಾಯಣಃ ಭಗವಾನ್ ಗಂಗಾಧರಃ ಮೇ ಗತಿಃ. ಶ್ರೀ ಶಿವಪುರಾಣೇ ಚತುರ್ಥ್ಯಾಂ ಕೋಟಿರುದ್ರಸಂಹಿತಾಯಾಂ ಸೂತಪೌರಾಣಿಕೇನ ನೈಮಿಷಾರಣ್ಯಸ್ಥೇಭ್ಯಃ ಋಷಿಭ್ಯಃ ಶಿವಾವತಾರಮಾಹಾತ್ಮ್ಯಂ ವಿವಿಧಾಖ್ಯಾನಪುರಸ್ಸರಂ ನಿವೇದಿತಂ. ಹರೀಶ್ವರಸ್ಯ ಲಿಂಗಸ್ಯ ಮಹಿಮಾನಂ ವಿಷ್ಣುನಾ ಕೃತಂ ಶಿವಾರಾಧನಂ ತಸ್ಮಾತ್ ತಸ್ಯ ಸುದರ್ಶನಚಕ್ರ ಪ್ರಾಪ್ತಿಂ ಚ ಪೃಷ್ಟೇ ಸತಿ ನೈಮಿಷಾರಣ್ಯವಾಸಿಭಿರ್ ಮಹರ್ಷಿಭಿಃ ತತ್ಕಥಾಂ ವಕ್ತುಮಾರೇಭೆ ಸೂತಃ. ಕಸ್ಮಿಂಶ್ಚಿತ್ ಕಾಲೆ ದೈತ್ಯಾನಾಂ ಬಲಪರಾಕ್ರಮವರ್ಧನೇನ ಪೀಡಿತಾಃ ದೇವಾಃ ವಿಷ್ಣುಂ ಶರಣಂ ಪ್ರಾಪುಃ ಇತಿ. ಭಗವಾನ್ ಹರಿಃ ಶರಣಾರ್ಥಮಾಗತಾನ್ ದೇವಾನ್ ವಿಲೋಕ್ಯ ಭಗವಂತಂ ಹರಮೇವ ಚಿಂತಯಾಮಾಸ ಇತ್ಯಾಹ ಸ್ಮೃತ್ವಾ ಶಿವಪದಾಂಭೋಜಂ ವಿಷ್ಣುರ್ವಚನಮಬ್ರವೀತ್ ಇತಿ. ಸಕಲ ನಿಲಿಂಪರಕ್ಷಣವಿಧೌ ಹರಃ ಏವ ದಕ್ಷಃ ಇತ್ಯಾಹ ವಿಷ್ಣುಃ ಕರಿಷ್ಯಾಮಿ ಚ ವಃ ಕಾರ್ಯಂ ಆರಾಧ್ಯ ಗಿರೀಶಂ ಸುರಾಃ ಬಲಿಷ್ಠಾ ಶತ್ರವೋ ಹ್ಯೇತೆ ವಿಜೇತವ್ಯಾಃ ಪ್ರಯತ್ನತಃ ಇತಿ. ಇತ್ಯುಕ್ತಾಸ್ತೇ ಸುರಾಃ ಸರ್ವೇ ವಿಷ್ಣುನಾ ಪ್ರಭವಿಷ್ಣುನಾ ಮತ್ವಾ ದೈತ್ಯಾನ್ ಹತಾನ್ ದುಷ್ಟಾನ್ ಯಯುರ್ಧಾಮ ಸ್ವಕಂ ಸ್ವಕಂ ಇತಿ. ಅಥ ವಿಷ್ಣುಕೃತಂ ಶಿವಾರಾಧನಂ ಕಥಯಿತುಂ ಪ್ರಕ್ರಮತೆ ವಿಷ್ಣುರ

ಸರ್ವಾಪ್ಯಮರಾಣಾಂ ತು ಜಯಾರ್ಥಮಭಜಚ್ಛಿವಂ ಸರ್ವಾಮರಾಣಾಮಧಿಪಂ ಸರ್ವಸಾಕ್ಷಿಣಮವ್ಯಯಂ ಗತ್ವಾ ಕೈಲಾಸ ನಿಕಟೆ ತಪಸ್ತೇಪೆ ಹರಿಸ್ವಯಂ ಕೃತ್ವಾ ಕುಂಡಂ ಚ ಸಂಸ್ಥಾಪ್ಯ ಜಾತವೇದ ಸಮಗ್ರತಃ ಪಾರ್ಥಿವೇನ ವಿಧಾನೇನ ಮಂತ್ರೈರ್ನಾನಾವಿಧೈರಪಿ ಸ್ತೋತ್ರೈಶ್ಚೈವಾಪ್ಯನೇಕೈಶ್ಚ ಗಿರಿಶಂ ಚಾಭಜನ್ಮುದ ಕಮಲೈಸ್ಸರಸೋಜಾತೈ ಮಾನಸಾಖ್ಯಾನ್ ಮುನೀಶ್ವರಾಃ ಬದ್ಧ್ವಾ ಚೈವಾಸನಂ ತತ್ರ ನ ಚಚಾಲ ಹರಿಸ್ವಯಂ ಪ್ರಸಾದಾವಧಿ ಚೈವಾತ್ರ ಸ್ಥೇಯಂ ವೈ ಸರ್ವಥಾಮಯ ಇತ್ಯೇವಂ ನಿಶ್ಚಯಂ ಕೃತ್ವಾ ಸಮಾನರ್ಚ ಶಿವಂ ಹರಃ ಯದಾ ನೈವ ಹರಸ್ತುಷ್ಟಃ ಬಭೂವ ಹರಯೇ ದ್ವಿಜಾಃ ತದಾ ಸ ಭಗವಾನ್ ವಿಷ್ಣುಃ ವಿಚಾರೇ ತತ್ಪರೋಭವತ್ ವಿಚಾರ್ಯೈವಂ ಸ್ವಮನಸಿ ಸೇವನಂ ಬಹುಧಾ ಕೃತಂ ತಥಾಪಿ ನ ಹರಸ್ತುಷ್ಟಃ ಬಭೂವೋತಿ ಕರಃ ಪ್ರಭುಃ ತತಸ್ತು ವಿಸ್ಮಿತೋ ವಿಷ್ಣುಃ ಭಕ್ತ್ಯಾ ಪರಮಯಾನ್ವಿತಃ ಸಹಸ್ರನಾಮಭಿಃ ಪ್ರೀತ್ಯಾ ತುಷ್ಟಾವ ಪರಮೇಶ್ವರಂ ಇತಿ. ಉತ್ತರಸ್ಮಿನ್ ಅಧ್ಯಾಯೇ ವಿಷ್ಣುನಾ ಕೃತಂ ಶಿವಸಹಸ್ರನಾಮ ಸ್ತೋತ್ರಮವಧೇಯಂ ತದ್ಧಿ ತೇನ ಕೃತಂ ಶಿವಪ್ರಪದನಂ ದ್ಯೋತಯತಿ. ಉಚ್ಯತೆ ಪುನರಸ್ಮಿನ್ ಅಧ್ಯಾಯೇ ಪ್ರತ್ಯೇಕಂ ಕಮಲಂ ತಸ್ಮೈ ನಾಮಮಂತ್ರಮುದೀರ್ಯ ಚ ಪೂಜಯಾಮಾಸ ವೈಶಂಭುಂ ಶರಣಾಗತ ವತ್ಸಲಂ ಪರೀಕ್ಷಾರ್ಥಂ ವಿಷ್ಣುಭಕ್ತೈಃ ತದಾ ವೈ ಶಂಕರೇಣಃ ಕಮಲಾನಾಂ ಸಹಸ್ರಾತ್ತು ಘೃತಮೇಕಂ ಚ ನೀರಜಂ ನ ಜ್ಞಾತಂ ವಿಷ್ಣುನಾ ತಚ್ಚ ಮಾಯಾಕಾರಣಮದ್ಭುತಂ ನ್ಯೂನಂ ತಚ್ಚಾಪಿ ಸಂಜ್ಞಾಯ ತದನ್ವೇಷಣ ತತ್ಪರಃ ಬಭ್ರಾಮ ಸಕಲಾಂ ಪೃಥ್ವೀಂ ತತ್ಪ್ರೀತ್ಯೈ ಸುದೃಢವ್ರತಃ ಇತಿ. ಏತತ್ ಪೂಜನೇನಾಪ್ಯತುಷ್ಟಂ ಪಾರ್ವತೀರಮಣಂ ಜ್ಞಾತ್ವಾ ಹರಿಃ ಸ್ವನೇತ್ರಮುತ್ಪಾಟ್ಯ ಸಮರ್ಪಯಾಮಾಸ ತತ್ತುಷ್ಟ ಏವ ಹರಃ ಆವಿರಾಸೇದಿತ್ಯಾಹ ತದಪ್ರಾಪ್ಯ ವಿಶುದ್ಧಾತ್ಮಾ ನೇತ್ರಮೇಕಮುದಾಹರತ್ ತಂ ದೃಷ್ಟ್ವಾ ಸ ಪ್ರಸನ್ನೋಭೂತ್ ಶಂಕರಃ ಸರ್ವದುಃಖಃ ಆವಿರ್ಬಭೂವ ತತ್ರೈವ ಜಗಾದ ವಚನಂ ಹರಿಂ. ಶಿವ ಉವಾಚ ಪ್ರಸನ್ನೋಸ್ಮಿ ಹರೇತುಭ್ಯಂ ವರಂ ಬ್ರೂಹಿ ಯಥೇಪ್ಸಿತಂ ಮನೋಭಿಲಷಿತಂ ದದ್ಮಿ ನಾದೇಯಂ ವಿದ್ಯತೆ ತವ ಇತಿ. ಭಗವಾನ್ ವಿಷ್ಣುರುವಾಚ ವಾಚ್ಯಂ ಕಿಮ್ಮೇ ತ್ವದಗ್ರೇ ವೈ ಹ್ಯಂತರ್ಯಾಮಿ ತ್ವಮಾಸ್ಥಿತಃ ತಥಾಪಿ ಕಥ್ಯತೆ ನಾಥ ತವ ಶಾಸನ ಗೌರವಾತ್ ದೈತ್ಯೈಶ್ಚ ಪೀಡಿತಂ ವಿಶ್ವಂ ಸುಖಂ ನೋನ ಸದಾಶಿವ ದೈತ್ಯಾನ್ ಹಂತುಂ ಮಮ ಸ್ವಾಮಿನ್ ಸ್ವಾಯುಧಂ ನ ಪ್ರವರ್ತತೆ ಕಿಂ ಕರೋಮಿ ಕ್ವ ಗಚ್ಛಾಮಿ ನಾನ್ಯೋ ಮೇ ರಕ್ಷಕಃ ಪರಃ ಅತೋಹಂ ಪರಮೇಶಾನ ಶರಣಂ ತ್ವಾಂ ಸಮಾಗತಃ ಇತಿ. ತದ್ಭಕ್ತ್ಯಾ ಪರಿತುಷ್ಟಃ ಭಗವಾನ್ ಸುದರ್ಶನಚಕ್ರಂ ದತ್ವಾ ತಮನ್ವಗ್ರಹೀತ್ ತದನುಗ್ರಹೇಣೈವ ಭಗವಾನ್ ಹರಿಃ ದೈತ್ಯಾನ್ ಜಿಗಾಯ ಇತ್ಯಾಹ. ಇತಿ ಶ್ರುತ್ವಾ ವಚೋ ವಿಷ್ಣೋಃ ದೇವದೇವೋ ಮಹೇಶ್ವರಃ ದದೌ ತಸ್ಮೈ ಸ್ವಕಂ ಚಕ್ರಂ ತೇಜೋರಾಶಿಂ ಸುದರ್ಶನಂ ತತ್ಪ್ರಾಪ್ಯ ಭಗವಾನ್ ವಿಷ್ಣುಃ ದೈತ್ಯಾಂಸ್ತಾನ್ ಬಲವತ್ತರಾನ್ ಜಘಾನತೇನ ಚಕ್ರೇಣ ಧೃತಂ ಸರ್ವಾನ್ ವಿನಾಶ್ರಮಂ ಜಗತ್ಸ್ವಾಸ್ಥ್ಯಂ ಪರಂಲೇಭೆ ಬಭೂವ ಸುಖಿನಃ ಸುರಾಃ ಸುಪ್ರೀತ ಸ್ವಾಯುಧಂ ಪ್ರಾಪ್ಯ ಹರಿರಾಸೀನ್ ಮಹಾಸುಖೀ ಇತಿ. ಭಾಷಣಮಿದಂ ವಿಷ್ಣುಕೃತ ಶಿವಸಹಸ್ರನಾಮ ಸ್ತೋತ್ರಪಾರಾಯಣೇನ ಸಮರ್ಪಯಾಮಿ. ಸೂತ ಉವಾಚ ಶ್ರೂಯತಾಂ ಋಷಯಶ್ರೇಷ್ಠಾಃ ಕಥಯಾಮಿ ಯಥಾಶ್ರುತಂ ವಿಷ್ಣುನಾ ಪ್ರಾರ್ಥಿತೋ ಯೇನ ಸಂತುಷ್ಟಃ ಪರಮೇಶ್ವರಃ ತದಾಹಂ ಕಥಯಾಮ್ಯದ್ಯ ಪುಣ್ಯಂ ನಾಮ ಸಹಸ್ರಕಂ. ಶ್ರೀ ವಿಷ್ಣುರುವಾಚ ಶಿವೋ ಹರೋ ಮೃಡೋ ರುದ್ರಃ ಪುಷ್ಕರಃ ಪುಷ್ಪಲೋಚನಃ ಅರ್ಥಿಗಮ್ಯಃ ಸದಾಚಾರಃ ಶರ್ವಶಂಭುರ್ಮಹೇಶ್ವರಃ ಚಂದ್ರಾಪೀಡಶ್ಚಂದ್ರಮೌಲಿಃ ವಿಶ್ವಂ

ಏಕಾತ್ಮಾ ವಿಭುರ್ವಿಷ್ಣುರ್ವಿಭೂಷಣಃ ಋಷಿರ್ಬ್ರಾಹ್ಮಣ ಐಶ್ವರ್ಯಂ ಜನ್ಮ ಮೃತ್ಯುಜರಾತಿಗಃ ಪಂಚಯಜ್ಞ ಸಮುತ್ಪತ್ತಿಃ ವಿಶ್ವೇಶ

ಏಕಮೇಕಮೇಕಮೇಕಮು ಸುಷಸ್ತಿಭಿಃ ಏಕಮೇಕಮಿತ್ಯೇಕಂ ಏಕಂ ಸುಷಸ್ತಿಭಿರಿತಿ ಸುಷಸ್ತಿಭಿಃ ಅಧಾರಯಂತವನ್ಹಯೋ ವನ್ಹಯೋ ಧಾರಯಂತಾಧಾರಯಂತವನ್ಹಯಃ ವನ್ಹಯೋ ಭಜಂತ ಭಜಂತವನ್ಹಯೋ ವನ್ಹಯೋ ಭಜಂತ ಅಭಜಂತ ಸುಕೃತ್ಯಜಾ ಭಜಂತ ಭಜಂತ ಸುಕೃತ್ಯಜಾ ಸುಕೃತ್ಯಯೇತಿ ಸುಕೃತ್ಯಜಾ ಭಾಗಂ ದೇವೇಷು ದೇವೇಷು ಭಾಗಂ ಭಾಗಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಂ ದೇವೇಷು ದೇವೇಷು ಯಜ್ಞಿಯಂ ಯಜ್ಞಿಯಮಿತಿ ಯಜ್ಞಿಯಂ.

ಶುಂಭತಾ ನರೋ ನರಶುಂಭತ ಶುಂಭತಾ ನರಃ ನರ ಇತಿ ನರಃ ತಾಗಾಯತ್ರೇಷು ಗಾಯತ್ರೇಷು ತಾತಾಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತ ಗಾಯತ್ರೇಷು ಗಾಯತ್ರೇಷು ಗಾಯತ ಗಾಯತೇತಿ ಗಾಯತ ತಾ ಮಿತ್ರಸ್ಯ ಮಿತ್ರಸ್ಯ ತಾತಾ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯೇ ಮಿತ್ರಸ್ಯ ಮಿತ್ರಸ್ಯ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಇಂದ್ರಾಗ್ನಿ ಪ್ರಶಸ್ತಯೇ ಪ್ರಶಸ್ತಯ ಇಂದ್ರಾಗ್ನಿ ಪ್ರಶಸ್ತಯ ಇತಿ ಪ್ರಶಸ್ತಯೇ.

ಅಗ್ರಶ್ಚ ಯುಗಾಂತಶ್ಚ ಮನ್ವಂತಃ ಕಲ್ಪತಾಂಡವಃ ರತ್ನ ಸಂಸತ್ ಚಿತ್ರ ಸಂಸತ್ ತಾಮ್ರ ಸಂಸದಿತಾಂಡವಃ ರಜತ ಶ್ರೀ ಸಭಾ.

ಪ್ರಣತು ಸುಗಂಧೈಃ ಕುಸುಮೈರ್ಬಿಲ್ವೈಃ ಪತ್ರೈರ್ದ್ರೋಣ ಅರ್ಕಚಂ ದ್ರೋಣಾರ್ ಬಿಲ್ವ ಸುಗಂಧೈಃ ಕುಸುಮೈರ್ಬಿಲ್ವ ಪತ್ರೈರ್ದ್ರೋಣಾರ್ಕಚಂಪಕೈಃ ದೇವೀಂ ಶಿವಂಚ ಸಂಪೂಜ್ಯ ನಿತ್ಯಂ ಕಾಲತ್ರಯೇಷ್ವಪಿ ಏಕಕಾಲಂ ದ್ವಿಕಾಲಂ ವಾ ತ್ರಿಪಕ್ಷಂ ವಾ ತ್ರಿವಾರಕಂ ಸರ್ವಾನ್ ಕಾಮಾನ್ ಅವಾಪ್ನೋತಿ ಸರ್ವಪಾಪೈಃ ಪ್ರಮುಚ್ಯತೆ. ಓಂ ಇತಿ ಶ್ರೀ ಚಿದಂಬರ ರಹಸ್ಯೇ ದ್ವಿತೀಯಃ ಖಂಡೇ ಪೂಜಾ ಪ್ರಕರಣೇ ಚತುರ್ವಿಂಶಾಧ್ಯಾಯೇ ಶ್ರೀ ತಾಂಡವೇಶ್ವರ ಅಷ್ಟೋತ್ತರ ಸಮ್ಮೇಳನ ಶತನಾಮ ಸ್ತೋತ್ರಂ ಸಂಪೂರ್ಣಂ. ಓಂ ಅಥ ಶ್ರೀ ಚಿದಂಬರ ತಾಂಡವೇಶ್ವರ ಸಮ್ಮೇಳನ ಅಷ್ಟೋತ್ತರ ಶತನಾಮಾವಳಿ. ಓಂ ಸದಾಶಿವತಾಂಡವಾಯೈ ನಮಃ. ಓಂ ಸದಾಶಿವ

ಸನ್ನತ್ವಸ್ಥಾನಿಕ ಸಂಪ್ರಜಾಯ ದೇಯಾವತ್ಸೋ ವೇದ ತತ್ವಕ್ಕ ಸತ್ವಷ್ಟಾ ಉರ್ಮಾರಿ ಗರ್ವಾಭಿ ಭಾವತ್ಸೋ ವೇ ಸತ್ಪ್ರಜಾಯ ಏಕ ವೇದೈ ಯತ್ವಸ್ಥಾಯೋ ವಿರದೇ ಭಗ್ನೇ ವಿರುಹ ಯತ್ತ ದೇವ ಯತ್ತ ದೇವ ಯತ್ತ ಸದೇವ ಯತ್ತ ಸದೇವ ಯತ್ತ ಸದೇವ ಯತ್ತ ಸದೇವ ಯತ್ತ ಸದೇವ ಯತ್ತ ಸದೇವ ಯತ್

ಸ್ಯಾದ್ಯಃ ಗೌರಿ ಭರ್ತ ಗಣೇಶ್ವರಃ ಅಷ್ಟಮೂರ್ತಿರ್ವಿಶ್ವಮೂರ್ತಿಃ ತ್ರಿವರ್ಗಸ್ವರ್ಗಸಾಧನಃ ಜ್ಞಾನಗಮ್ಯೋ ದೃಢಪ್ರಜ್ಞಃ ದೇವದೇವಸ್ತ್ರಿಲೋಚನಃ ವಾಮದೇವೋ ಮಹಾದೇವಃ ಪಟುಃ ಪರಿವೃಢೋ ದೃಢಃ ವಿಶ್ವರೂಪೋ ವಿರೂಪಾಕ್ಷಃ ವಾಗೀಶಶುಚಿಸತ್ತಮಃ ಸರ್ವಪ್ರಮಾಣ ಸಂವಾದಿ ವೃಷಾಂಕೋ ವೃಷವಾಹನಃ ಈಶಃ ಪಿನಾಕಿ ಖಟ್ವಾಂಗಿ ಚಿತ್ರವೇಷಶ್ಚಿರಂತನಃ ತಮೋಹರೋ ಮಹಾಯೋಗಿ ಗೋಪ್ತಾ ಬ್ರಹ್ಮಾಚ ಧೂರ್ಜಟಿಃ ಕಾಲಕಾಲಃ ಕೃತ್ತಿವಾಸಾಃ ಸುಭಗಃ ಪ್ರಣವಾತ್ಮಕಃ ಉನ್ನದ್ರಃ ಪುರುಷೋ ಜುಷ್ಯಃ ದುರ್ವಾಸಾಃ ಪುರಶಾಸನಃ ದಿವ್ಯಾಯುಧಸ್ಕಂದಗುರುಃ ಪರಮೇಷ್ಠೀ ಪರಾತ್ಪರಃ ಅನಾದಿಮಧ್ಯನಿಧನಃ ಗಿರೀಶೋ ಗಿರಿಜಾಧವಃ ಕುಬೇರಬಂಧುಶ್ರೀಕಂಠಃ ಲೋಕವರ್ಣೋತ್ತಮೋ ಮೃದುಃ ಸಮಾಧಿವೇದ್ಯಃ ಕೋದಂಡೀ ನೀಲಕಂಠಃ ಪರಸ್ವಧೀಃ ವಿಶಾಲಾಕ್ಷೋ ಮೃಗವ್ಯಾಧಃ ಸುರೇಶಃ ಸೂರ್ಯತಾಪನಃ ಧರ್ಮಧಾಮ ಕ್ಷಮಾಕ್ಷೇತ್ರಂ ಭಗವಾನ್ ಭಗನೇತ್ರಭಿತ್ ಉಗ್ರಃ ಪಶುಪತಿಸ್ತಾರ್ಕ್ಷ್ಯಃ ಪ್ರಿಯಭಕ್ತಃ ಪರಂತಪಃ ದಾತಾ ದಯಾಕರೋ ದಕ್ಷಃ ಕರ್ಮಂದೀ ಕಾಮಶಾಸನಃ ಶ್ಮಶಾನ ನಿಲಯಃ ಸೂಕ್ಷ್ಮಃ ಶ್ಮಶಾನಸ್ಥೋ ಮಹೇಶ್ವರಃ ಲೋಕಕರ್ತಾ ಮೃಗಪತಿಃ ಮಹಾಕರ್ತಾ ಮಹೌಷಧಿಃ ಉತ್ತರೋ ಗೋಪತಿರ್ಗೋಪ್ತಾ ಜ್ಞಾನಗಮ್ಯಃ ಪುರಾತನಃ ನೀತಿಃ ಸುನೀತಿಃ ಶುದ್ಧಾತ್ಮಾ ಸೋಮಃ ಸೋಮರತಃ ಸುಖೀ ಸೋಮಪೋಮೃತಪಃ ಸೌಮ್ಯಃ ಮಹಾತೇಜಃ ಮಹಾ